ಹಲ್ಗಿ ಬೋಲತೆ ಭಿತ್ತರ ತಾರ ತಾಲವರಿ ಡೋಲದಿ ಗೋವಿಂದ ಗೋಪಾಳ ನನ್ನ ಚಕಾನ ಖಾಲಿ ಧಿಂಗಾಣ.